ವೃಣಕ್ತು ಪರಿಪರಿ ವೃಣಕ್ತು ವೃಣಕ್ತು ಪರಿತ್ವೇಷಸ್ಯ ತ್ವೇಷಸ್ಯ ಪರಿವೃಣಕ್ತು ವೃಣಕ್ತು ಪರಿತ್ವೇಷಸ್ಯ ಪರಿತ್ವೇಷಸ್ಯ ತ್ವೇಷಸ್ಯ ಪರಿಪರಿತ್ವೇಷಸ್ಯ ದುರ್ಮತಿರ್ ದುರ್ಮತಿ ತ್ವೇಷಸ್ಯ ಪರಿಪರಿತ್ವೇಷಸ್ಯ